0: ಶ್ರೀ ಕುಮಾರ್ ಮರ್ಡೂರ್ಕ ಗಾಯನ್. ಸಂಗೀತ್ ನಾಟಕ ಅಕಾಡೆಮಿಗೆ ಓರ್ಸೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ್ ಪಾಚುಕೆ ಕುಮಾರ್ ಮರ್ಡೂರ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಏಕ್ ಪ್ರಖರ್ ಗಾಯಕ ರೂಪ ಮೇ ಜಾನೆ ಜಾತೆ ಹೈ. ಕಿರಾನಾ ಔರ್ ಗ್ವಾಲಿಯರ್ ಘರಾನೆ ಕಿ ಗಹರಿ ಸಮಜ್ ಕೆ ಸಾಥ್ ಸಾಥ್ ಅಪ್ನೆ ಪಿತಾ ಪಂಡಿತ್ ಸೋಮನಾಥ್ ಮರ್ಡೂರ್ ಸೆ ಮಿಲಿ ತಾಲಿಮ್ ನೆ ಉನ್ಕಿ ಗಾಯಕಿ ಕೋ ಏಕ್ ಅನೋಖಾ ಅಂದಾಜ್ ದಿಯಾ ಹೈ. ದಿಗ್ಗಜ್ ಉಸ್ತಾದೋ ಕಿ ಪ್ರೇರಣಾ ಸೆ ಸಜೀ ಉನ್ಕಿ ಇಸ್ ಗಾಯಕಿ ಮೇ ಜೈಪುರ್ ಅತ್ರೋಲಿ ಔರ್ ಅನ್ಯ ಘರಾನೋ ಕಿ ಝಲಕ್ ಭಿ ಮಿಲ್ತಿ ಹೈ. ಏಕ್ ಬಹುಮುಖಿ ಕಲಾಕಾರ ಔರ್ ಸಂಗೀತಕಾರ ಕೆ ರೂಪ ಮೇ ಕುಮಾರ್ ಮರ್ಡೂರ್ ಖ್ಯಾಲ್, ಠುಮರಿ, ಹಿಂದಿ ಭಜನ್, ಮರಾಠಿ ಅಭಂಗ, ಕನ್ನಡ ದಾಸ ಸಾಹಿತ್ಯ, ಕನ್ನಡ ವಚನ ಸಾಹಿತ್ಯ ಔರ್ ಕೈ ಅನ್ಯ ಸಂಗೀತ ಪರಂಪರಾಂ ಕಾ ಅನ್ವೇಷಣ ಕರ್ತೆ ಹೈ. ಆಕಾಶವಾಣಿ ಔರ್ ದೂರದರ್ಶನ್ ಕೆ ಎ ಗ್ರೇಡ್ ಕಲಾಕಾರ ಕುಮಾರ್ ನೆ ದೇಶ ಭರ್ ಕೆ ಕೈ ಪ್ರತಿಷ್ಠಿತ ಸಂಗೀತ ಸಮಾರೋಹ ಮೇ ಅಪ್ನೆ ಪ್ರಸ್ತುತಿ ದಿ ಹೈ.
1: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್. ಅವಾರ್ಡೆಡ್ ದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ್ ಬೈ ದ ಸಂಗೀತ್ ನಾಟಕ ಅಕಾಡೆಮಿ, ಕುಮಾರ್ ಮರ್ಡೂರ್ ಸ್ಟ್ಯಾಂಡ್ಸ್ ಔಟ್ ಆಸ್ ಅ ಗಿಫ್ಟೆಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್. ಹಿಸ್ ಗ್ರೌಂಡಿಂಗ್ ಇನ್ ದ ಕಿರಾನಾ ಅಂಡ್ ಗ್ವಾಲಿಯರ್ ಘರಾನಾಸ್ ಅಲಾಂಗ್ ವಿತ್ ಟ್ರೈನಿಂಗ್ ಅಂಡರ್ ಹಿಸ್ ಫಾದರ್ ಪಂಡಿತ್ ಸೋಮನಾಥ್ ಮರ್ಡೂರ್ has led to a unique gaiki that weaves in elements from Jaipur Atrauli and other gharanas, built on deep riyas and inspiration from legendary maestros. A multifaceted performer and composer, Kumar explores khayal, tumri, Hindi bhajans, Marathi abhangs, Kannada dasa sahitya, Kannada vachana sahitya and many other traditions. An A-grade artist of Akashvani and Doordarshan, Kumar has performed throughout the country in various prestigious concerts.
0: Aaj ke is karyakram mein aapke saath tabla par Pandit Satlingappa Desai Kallur aur harmonium par Sri Panchakshari Hiremath saath de rahe hain. Shri Kumar Mardur apne karyakram ka prarambh raag Chayanat se kar rahe hain. Vilambit Jhumra Inayat Ho, Drut Tintal Yeri Malaniya, Drut Tintal Tarana.
1: In tonight's program, he is accompanied on the tabla by Pandit Satlingappa Desai Kallur and on the harmonium by Shri Panchakshari Hiremath. Shri Kumar Mardur will begin his vocal recital with Raag Chhaya Nat, Vilambit Jhumra Inayat Ho, Drut Tintal Eri Maliniya, followed by Tarana in Drut Tintal.